ಅಲ್ವಾ? ಪ್ರಯೋಜನ ಆಗ್ಲಿ ಬ್ರಾಲೇ ದುರೆ ಅಲ್ಲೇ ಅಲೋ ಎಜನ ಗುಲ ಮಾವೋ ಮಾನೇ ಜಂಬೇರಿ ಪ್ರಯೋಜನ ಆಗ್ಲಿ ಬ್ರಾಲೇ ದುರೆ ಅಲ್ಲೇ ಅಲೋ ಎಜನ ಗುಲ ಮಾವೋ ಮಾನೇ ಜಂಬೇರಿ